0: ರಾಮಚಂದ್ರ ರಸವರ ಕಮ್ಮನಿ ಫಾಮ್ಯಾಲ ಗರಿಷ ರಾಮಚಂದ್ರ
1: ರಾಮಚಂದ್ರ ರಾಮಚಂದ್ರ ರಸವರ ಕಮ್ಮನಿ ಫಾಮ್ಯಾಲ ಗರಿಷ ರಾಮಚಂದ್ರ
0: ಎದ್ದನ ಪುಟಿ ಗಾಜುಲಕು ಬದ್ದುಗಲ್ಲ ಚೇತು